0: ಮರಿ ರೇಡಿಯೋ ಮನೋರಂಜನ್ಕು ತುಳಿ ವಾರ್ಷಿಕೋತ್ಸವ ಶುಭಾಭಿನಂದನಲು
1: ಇದಿಯ ಮೊದಲ ಆಂಡು ನಿರೈವು ನಲ್ವಾಟುಕಲ್ ಆರ್ಎಂ 3 ಆರ್ಎಂ 2
2: ರೇಡಿಯೋ ಮಸ್ತಿ ಆರ್ ರೇಡಿಯೋ ಮನೋರಂಜನ್ಕು ಪಹಲಿ ಸಾಲ್ಗಿರಾ ಕೆ ಹಾರ್ದಿಕ್ ಶುಭಕಾಮನಾಯೆ
3: ರೇಡಿಯೋ ಮಸ್ತಿ ಆರ್ ರೇಡಿಯೋ ಮನೋರಂಜನ್ ಕಿ ಪಹಲಿ ಸಾಲ್ಗಿರಾ ಮುಬಾರಕ್
4: ಸಾಲ್ ಭರ್ ಮೇ ಸಬ್ಸೆ ಪ್ಯಾರಾ ಹೋತಾ ಹೈ
5: Retro Rhythm.
6: It's your retro rhythm on Radio Masti. Thank you so much. वैसे मस्ती तो है ही क्योंकि we are celebrating the first anniversary of Radio Masti. साथ में Radio Manoranjan भी. तो चलिए आपको भी बहुत सारी शुभकामनाएं. आज अगर हम हैं तो आपके बदौलत हैं. आप नहीं तो हम नहीं. इतना सारा प्यार लुटाने के लिए, बेशुमार प्यार लुटाने के लिए दिल से धन्यवाद, शुक्रिया. Thank you so much.